ನಾಥ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಮದಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಯ ಜಗನ್ನಾಥ, ಜಯ ಜಗನ್ನಾಥ, ಜಯ ಜಗನ್ನಾಥ. ಆಕಾಶವಾಣಿರ ಅಗಣಿತ ಶ್ರೋತಗಣಕ್ಕೂ ಪವಿತ್ರ ಬಾಹುಡಾ ಯಾತ್ರಾ ಅವಸರರೆ ಪಾವನ ಶ್ರೀಕ್ಷೇತ್ರರು ಅನೇಕ ಶುಭೇಚ್ಛಾ ಏವಂ ಅಭಿನಂದನ. ಪ್ರಣಾಮ ಶ್ರೋತಾ ಬಂಧು. ಅಖಿಳ ಬ್ರಹ್ಮಾಂಡ ನಾಥ ಪರಮಾತ್ಮ ಪರಂಬ್ರಹ್ಮ ಭಕ್ತಜನ ಬಚ್ಚಳ ಕರುಣಾ ವರುಣಾಳಯ ಪತಿ ಪಾವನ ಮಹಾಭಾವಂಕರ ಆದಿ ಬಾಹುಡಾ ಯಾತ್ರಾ. ଆଜି ରଥଯାତ୍ରାର ନବମ ଦିବସ, ଆଷାଢ଼ ଶୁକ୍ଳ ଦଶମୀ ତିଥି. ଏ ଦିନର ମହାତ୍ମ୍ୟ ସମ୍ପର୍କରେ ସ୍କନ୍ଦପୁରାଣ କହୁଛନ୍ତି, ନବମ୍ୟାଂ ବାସୈ ଦେବାନ୍ ତେଷୁ ପ୍ରାତଃ ସମୃଦ୍ଧିମତ୍ ଦକ୍ଷିଣାଭିମୁଖୀ ଯାତ୍ରା ବିଷ୍ଣୋ ରେଷା ସୁଦୁର୍ଲଭା. ଅର୍ଥ ହେଲା ନବମ ଦିବସରେ